0: ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ.